0: ಲಕ್ಕಡ ಹಾಡ್ಬೀಟ್ ಹಂಗಿನ ವಿಲಾಮದ ಕರುಣಂಗೆ ಕೊಲಹಾಯ್ ವಿನಾಡಿ ದಿಸ್ ಹತಾಯ್
1: ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
2: ಕಾಟಾ ಕಲಿನ್ ಪತ್ತದ ವಿಸ್ತರ ಸಮಗ ಅಲುತ್ತಮ ತುರತುರು ದನಗಲ್ಲ ಉನುಸುಮ್ಮನ ದೇಶಪಾಲನೆಯ ವಿದಿಸ್ ಕ್ರೀಡಾ ತುರತುರು ಸವಿಸ್ತರವ
3: ಒಬೇ ಕೋಟಿಪತಿ ಸಿಹಿನೆಯ ಅದ ಸೆಬೇವೇದ ರಾತ್ರಿ ದಹಾಯಟ ಲಕ್ಕಾಂಡ ಅಹನ್ನ ಜಾತಿಕ ಲೋತರೈ ಮಂಡಳಿಯ ಸೀನುಮ ಟಿಕೆಟ್ ಪತ್ತೊಡ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇಮ ಒಬಟ ಕಿಯನ ಎಕ್ಕಮ ರೇಡಿಯೋವ ಲಕ್ಕಾಂಡ
4: ವಿನದೆಯಕ್ ವೆಚ್ಚದೇನ್ ಕೇಳ ಬಲಾಗಿನ ಹಿಟಿಯವ ಕಪುಟು ಅಪೇ ಉಳುವೆ ಕೂಡು ಹದಲ ಬಿತ್ತರ ದಾನವ ಮೇ ಸಿದುವನ ಹೆಮದೇಮ ದೇಶಪಾಲನಿಕಾಯಿ ಇತಿನ್ ಮೇ ಸಮಾಜೆ ಗೆನ ವಿನದೇವಲ್ ಗೆನ ಒಬಟ ಅದಹಸಕ್ ಕತಿ ಅಪಿ ಅಪಿ ಗೆನಮ ಕಥಾ ಕರಮು ಸರ್ಚ್ ಲೈಟ್ ಲೈಟ್
2: ಇರಿದಾ ಉದೇ ಅಟಟ ವೆನಸಟ ಕೆಮತಿ ಒಬಿ ಅದಹಸಟ ಅಪಿ ದುರಕತನ ವಿವೃತಾಯಿ ಬಿಂದುವೈ ಹತಾಯಿ ಬಿಂದುವೈ ತುನಾಯಿ ಅನು ತುನಾಯಿ ಪಹಾಯಿ ಅನು ತುನಾಯಿ ಹತ ಸರ್ಚ್ ಲೈಟ್ ಸಮಾಜ ಗವೇಷಣೆಯ
5: ಸ್ವಾಧೀನ ಪುವತ್ ಎಸನಿನ್ ಒಬೆ ಜಂಗಮ ದುರಕಥನೆಟ ಕೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
6: ಬಬಿಟೆಲ್ಲಾಮ್ ಆರ್ಜೆ ಹಿಸ್ತರಕ್ ITN ಎಸ್ ಲೆಸ್ ಟೈಪ್ ಕರ 2299 SMS ಕರನ್ನ

0: ಅಲ್ಲವೇ, ಆದರೆ ಬೆದಾಗಣ್ಣ ಓನೆಮನ ಸತೆಯ ದಿನ ದವಾಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಉಪಯೋಗಿಸುತ್ತಿರುವ ಟ್ರೈನರ್.
1: ಗುಣಾತ್ಮಕ ಸಹ ನಿಷ್ಪಾದನೆಯ ಸದಹ ನವೀನ ತಾಕ್ಷಣೆಯನ್ ಬಲಗೆನ್ಬುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ್ಣ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕಿನ್ ಸಂದಹ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದನ್ ಮಾಧ್ಯಮೆ ಪುರೋಗಾಮಿ ಅವರ ಮಾಕ್ಸ್ಪೆನ್ ಸಮೂಹ ವ್ಯಾಪಾರಿಯಟ ಅನುಬಾಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅಮತಾನ್ನ ಬಿಂದು ಏಕೈಕೈ ಹತೈ ಹೈಸೆ ಹತ್ತು ನಮೆ ಪಾಕ್ಸೆ ಹತ್ತು ನಮಯ
2: ಬಿಂದುವೈ ಹತಾಯ್ ಬಿಂದುವೈ ತುನಾಯ್ ಅನೋ ತುನಾಯ್ ಪಹಾಯ್ ಅನೋ ತುನಾಯ್ ಹತಟ ಮೆಸೇಜ್ ಗಾ ಕೆವನ್ ತವ ವಿನಾಡಿ ತಿಹಕ್ ವಗೆ ದೆನ್ನಾ.

0: ವೇದನಾವೆ
1: ಮಗಿಲುವದು ನೀ ಸುರು ತರುಪತಿ ಸಹಾಧನ ಉಭಯಮಿಯನ ತುರು
2: ಹಬ್ಬಿತು ತನಿನ ಹೆಂಗಿಮೆ ಜೀವಮಾನ ಉತ್ಕರ್ಷಯ
0: ಆದರಣೀಯ ಚೋದರಣೀಯ ಚೋದಿ
1: ರಸೋ ಗಯೆ ಬಂದಿಯನ್ನು ರಹೈ ಜೀವಿತೆ
2: ಅಲ್ಲಿ ಆದರೆ ಜೀವಮಾನ ಹಣ
0: ಆದರಣೀಯ ಜ್ಯೋತಿ ಇರಿದಾರಾತ್ರಿ ಹತ್ತಿಟ್ಟು ಹಿಮಾಲಯಕ್ಕೆ
2: ಜೋರಾದ

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೆಯ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣಿ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿದೆ. ಎದಾ ಬುದುರಜಾನನ್ ವಹನ್ಸೆಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟೇ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಕಲಹ ಮೇ ಮನಾಹಿ ವಿಶ್ವಗತ ದಿವ್ಯ ಶಕ್ತಿ ಏಕರಾಶಿ ಕರಮಿನಿ ಜೀವಿತೇತ ಎಲಬಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದ್ಯ ಸ್ಥಿತಿ ಸಜ್ಜಾನ್ಯ ಕರುಣ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸ.

ಸೈವಲಿ ಪಿರಿತ ಯಮೆಕುಟ ಪುಲುವನ್ನ ಉದಯ ಭಾವಿತ ಕರಂಡ ಎಸೇತ್ ನೊಮೆತಿನ ಶ್ರವಣೇ ಕರಂಡ ಕ್ರಮ್ಯ ಯುದಾಗತ್ ಮೇ ಕುಮನ ಆಕಾರಕ್ಕೆ ಗುವಾತ್ ಮೇ ಏಕಾಂತ ಆಶೀರ್ವಾದ ಶತಕ್ ಶಾಂತ್ಯ ಯಹಪತಕ್ ಸಲಸಿನವಾಮಾಯಿ.